ಅದರ ಶ್ರೀ ಕೃಷ್ಣ ಭಗವಾನ್ ಲೈಗಾರ ನಿಮಂತ್ರಣ ದಿನಬೋದು ಈ ಪಟ್ಟಿಗೂ ನಿಮಂತ್ರಣ ಪ್ರಬಲ ಆಯೋ ಯೌಟ ಏಕ್ ನಂಬರ್ ಕೋ ನಿಮಂತ್ರಣ ಕೋಬಾಟ ಆಯೋ ಏಕ ನಂಬರ್ ಕೋ ನಿಮಂತ್ರಣ ಆಚೆ ಆಯೋ ಜಯಸ್ಕಿ ಸಿಂಬಾಟ ಭಗವಾನ್ ಕೃಷ್ಣಚಂದ್ರ ಪರಮಾತ್ಮನ ನಾರದ ಬಾಟ ಹಸ್ತಿನಾಪುರ ಮಹಾರಾಷ್ಟ್ರೀಯ ಗರಣೆ ಆರ್ಕೋ ನಿಮಂತ್ರಣ ಆಯೋ ಜವ ದಮ ಜವ ಯಶ್ಕಿ ಸಿಂಬಾಟ ಜರಾ ಸನ್ನಲೆ ಥುನಿಯಕ 20,800 ರಾಜಕುಮಾರ ಲೈ ಮುಕ್ತಿ ಗರಾಯ್ದಿನ ಪರು ಭಣ್ಣೆ ವಿಷಯಮಾ ಈ ಪಟ್ಟಿಗೂ ನಿಮಂತ್ರಣ ಆಯೋ ಕಥಾಪಟ್ಟಿ ಜಾನೆ ಎಂತ ನಿಮಂತ್ರಣ ಕೋ ಲಾಗಿ ಆ ಫುಲ ಕಾ ಜಾನೆ ಬಣ ರಜವ ನಾರದ ನಾಮ ಗರಿ ಕುರ್ದವ ಭಗವಾನ್ ಕೃಷ್ಣಲೇಶ್ವರಿ ಬಕ್ಷ ಆಪ್ನೋ ಪ್ಯಾರೋ ಸಚಿವ ಉದ್ಧವ ಲಾಯಿ ಬಾಬು ಉದ್ಧವ ಕಥಾ ಜಾನೆ ಹೋ ಬಂದ ಅನಿ ಉದ್ಧವಲೆ ಬಿಂತಿ ಗರ್ನು ಭಗವಾನ್ ಜಾನೆ ಸುನೆ ಕೇ ಸೈನ ಮೈಲೆ ಕೇ ಬನು ಬಂದೆ ಬಿಂತಿ ಗರ್ನು ಪ್ರಭುಜಿ ಕ ಪೌ ಪರಿ ಉದ್ಧವ ಹಾತ ಜ್ವರಿ ಪ್ರಭುಜಿ ಕ ಪೌ ಪರಿ ಉದ್ಧವ ಹಾತ ಜ್ವರಿ ಜಾನ್ ಸುನ್ನು ಕೇ ಸೈನ ಬಿಂತಿ ಗರ್